ಪ್ರೇಮನ ಲೈವ ಮಾಡಿದ ಶತ್ರು ಘೋರ್ ಚೆಲಗದನ್ನ ನಾರಾಯಣ ಸೀತಾ ಪಾಮೋ ವಾಂಗ್ನ ಥಾಂಗಲೆ ಹರಗ ಲಾವ್ ಲಾವ್ ಶತ್ರು ಘೋರ್ ದೇ ಮಗೆ ಬೂಂಗಾ ನು ಸಿವ ಲಾವ್ ಲಾವ್ ಶತ್ರು ಘೋರ್ ಮನಾವಿ ತೋಯ್ನ ಕೌರೋಲೆ ಮತೈ ಮಖೋನ್ ಯೇನ್ ತಾಬರ ಶತ್ರು ಖೋರ್ ಲಿಗ್ಲಾ ಜಿಮ್ಮಿ ಪಾನಂಗುಂ ಲೇತ್ ನಲೆ ಲಗ್ಲಬ ಕಾನುದಾ ನಾರಾಯಣಿ ಸಿತಾ ಮನೋ ಚಿನ್ನ ಜಿಂಗ್ ಹರಗ ತೈ ಮಗಿ ಬುಂಗೋ ನುಂ ಶಿವ